0: ಜ್ಞಾನ ಜ್ಞಾನ ಮಾಹಿತಿ ರಂಜನ ಕರ್ಣ್ಯ ಜ್ಞಾನ ಮಾಹಿತಿ ರಂಜನ ಕರ್ಣ್ಯ
1: ಜ್ಞಾನ ಮಾಹಿತಿ ರಂಜನ ಕರ್ಣ್ಯ
2: ಜ್ಞಾನ ಮಾಹಿತಿ ರಂಜನ ಕರ್ಣ್ಯ
0: ಖೇಡೋ ಪಾಳಿ ಸಹರಿ ಖೇಡೋ ಪಾಳಿ ಸಹರಿ
3: ಆಕಾಶವಾಣಿ ಜಯಗಾವ್.

ಬಗ್ಗುನ್ನಿಸಿ ಒಡಾರು ದಾರುತೋ ಪದ್ದರು ವಾರ್ಯಾಸಿ ಊರುತೋ ಅಗು ಬಗ್ಗುನ್ನಿಸಿ ಒಡಾರು ದಾರುತೋ ತುಜಿ ನಕ್ರಿಯಾಚಿ ತಲ್ಕರಿ ಜಿ ಬಸ್ ಹಲ್ ಮಜ್ ಗುಲ್ಲಾ ಪಾಚಿ ಪುಲ್ಲಾ